ಶ್ರೀ ಧರ್ಮ ದೃಷ್ಟಾಂತ ದುರ್ದಿದೇಂ ದಿರ್ನ ಜಾಗೃತಿ ಧರ್ಮ ದೃಷ್ಟಾಂತ ದುರ್ದಿದೇಂ ದಿರ್ನ ಜಾಗೃತಿ ಪ್ರಿಕ್ತೇವ